रात चमक चुम चुम रमक चुम चुम चमक चुम चुम ಯಮುನೆ ಚಕಚ ವರ ಕಿಸನ ಬುರಲಿ ಧರ ಕುನಿ ಮನೆ ಗಿರಿ ಧರ ನರ ವರ ನಚವ ಕುಂಜವನಿ ಕೇಳ ತು ರಾತ ರಂಗ ಇಕ ನಟರಂಗಿ ನಾರ ಕರಿ ತೋಳ ಚಿನ್ನ ಗಾತ್ ಅಲಿ ಚನನನ ನಾತ ಉಡುವಿ ಬಾತ್ ಇತಿ ಅಲ ಗೋಪ ಗೋಪಿಕ ಕನೈ ಯಾ ಸಖ ಹೇಳ ತೋ ರಾಧ ಸಖಿ